0: ആകാശവാണി
1: ആകാശവാണി ഇംഫാൽ വഹേംബം രാജേഷ്ന പാവ് പാജരി അഹാൻബദ മറുവേബ പാവ് യാങ്കൈന്തുയ് സുബ ഓൾ മണിപ്പൂർ സുമാംലീലാ ഫെസ്റ്റിവൽ ഗസിദേഗി ഹൗക്രേ രാജ്യപാല അജയ് കുമാർ ബാലാന ഹൈ സുമാംലീലാന ലംദംബസിഗി സംസ്കൃതി ഇങ്ങാക് സെന്തുന തമ്പദ ചൗറബ തൗദാങ് ലൗരി നഗാ പീപ്പൽസ് ഫ്രണ്ട് ഹൈരി നഗാഗി മിയോയ് തരു ഫാകിബ അതുഗി മതാംഗ്ദ കുക്കി സി എസ് ഒ സിംഗ്ന കരിഗുംബ അമത ഖംഗ്ദേ ഹൈരിബ വാഫം അതു അരാൻബനി ജിരിബാം ജില്ലാ ഹക്സേൽഗി ഖുദോങ്സാബസിംഗ് ഹേന മപാംഗൽ കങ്കനനബഗി പാന്തംദ ഗസി ഡിസ്ട്രിക് ഹോസ്പിറ്റൽദ ജൻ ഔസാദി കേന്ദ്ര അനി ഹാങ്ദോക്രേ ರಾಜ್ಯಕ್ಕೆ ಚೀಫ್ ಸೆಕ್ರೆಟರಿ ಡಾ ಪುನೀತ್ ಕುಮಾರ್ ಗೋಯಲ್ ಹೈರಿ ಮಣಿಪುರ ಅಸಿ ಸೌತ್ ಈಸ್ಟ್ ಏಷ್ಯಾದಗಿ ಸಂದೋರಕ್ಪ ಟ್ರೇಡ್ ರೂಟ್ ಸಮ್ದವ ಅಚೌಬ ಟ್ರೇಡ್ ಹಬ್ ಅಮನಿ ಅಮಸುಂಗ್ ಮಿತೋಪ್ ಸಕ್ಸಿಲಕ್ಪ ಅಮದಿ ಅತೈ ಮರಂ ಸಿಂಗ್ನ ಹಾನ ಲೈಜರಂಬ ಮಿ ಸಿಂಗ್ದಗಿ ಹೆಂಗಲರಿಬ ಅಸಿ ತೆರನಬ ಕೇಂದ್ರನ ಅವಾಂಗ್ ಮಥಾಕಿ ಕಮಿಟಿ ಅಮ ಸೇಮ್ಕ್ರೆ ಮಣಿಪುರ ಸ್ಟೇಟ್ ಕಲಾ ಅಕಾಡೆಮಿಗೆ ಚೇರ್ಮನ್ ಸುರಿಬ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನಿ ಯಾಂಕೈನಿತುಯ್ ಸುಬ ಆಲ್ ಮಣಿಪುರ್ ಸುಮಾಂಗ್ಲೀಲಾ ಫೆಸ್ಟಿವಲ್ ಹೌದೋಕ್ರೆ ಪ್ಯಾಲೇಸ್ ಕಂಪೌಂಡ್ ಇಂಫಾಲ್ದ ಲೈಬ ಇಬೋಯಾಯ್ ಸುಮಾಂಗ್ಲೀಲಾ ಸಂಗ್ಲೆಂದ ಫೆಸ್ಟಿವಲ್ ಅದು ಹೌದೋಪಗಿ ಥೋರಂದ ರಾಜ್ಯಪಾಲ್ನ ಫೆಸ್ಟಿವಲ್ ಬ್ರೋಚರ್ ಅಮಸುಂಗ್ ಸೆಮಿನಾರ್ ಬು ಖೋಂಕಿ ಫೆಸ್ಟಿವಲ್ ಅದು ಹೌದೋಲ್ ಅದುನ ರಾಜ್ಯಪಾಲ್ನ ಹೈ ಸುಮಾಂಗ್ಲೀಲಾ ಫೆಸ್ಟಿವಲ್ ಅಸಿ ಸುಮ್ನತೆಗೆ ಥಿಯೇಟರ್ಗೆ ಕುಮೈ ನತ್ತೆ ಮಸ್